0: ಹೌದ್ರವನೇನೆ ಸಂಗೀತ ನಂದಿ ಇವು ಅರುಣ್ಗೆ ನುಪಿ ಲೈತಿ ಹಾಬಸೆ ನಹಾಂಗ್ರೆ ಖಂಗ್ದ ಜಾತ್ ಓಯ್ರೆಕೋ
1: ದಾದಾ ಅರುಣ್ನಸು ನೋಮತ
0: ಮಹಾಕ್ನ ನುಪಿ ಲೈ ಹೈಸಿನರಿಬ ಅದುಗೆ ಮರಮ್ಸು ಇಮಾಬು ಭಾಗ್ತಾ ಅರೆ ನಂ ಮಾಗೆ ಅನಾಬ ಹಂಗ್ಬ ಅಮುಕ್ತದಿ ಚಲು ಸೋಕೋ ಸಂಗೀತ
1: ಐ ಚತ್ಕನ್ ಹೈಮಕ್ ಚತ್ಕನ್ ಇಮಾಬೋ
0: ಫರೆ ಫರೆ ಐ ಆಮ್ ನುಂಗಾಯ್ರೆ ಅದುದಿ ಇಮಾಬುಕ್ ಸಲಗೆ ಕೋ
1: ಫರಿ ಇಮಾಬೋ
0: ಅಚ್ಚಲೆ ಸಲೆ
1: ದಾದಾ ಅರುಣ್ಗೆ ಇನ್ನಮ್ಮ ಲೈಕ್ಕಿದವ ಕುಯ್ಯಿರಬಕೋ ಮೂಮ ಮಾನೆಯು ಥಕ್ಸಿಲ್ಲಗ ಗಾಂಗ್ ಸಹಿ ಹಾಯಿರಿಬ ಪುನಮ್ಮ ಸಖಿಗೆ ಸೆಮ್ಜನ್ ಸಾಜನ್ ವಹೈ ವಟ ಒಯ್ಯಂಬ ದಾದಾ ದಾದಾ ದಾದಾ ಅರುಣ್

0: ಅನಿಸುಬ ಲಂಜಾವ್ ಮತ್ತುಂಗಿ ಲಮಿಯಾನ್ಬ ಕಬಿ ಲೈಸ್ರಮ್ ಸಮರೇಂದ್ರ ಇಂಗ್ ಕುಂಜ ಲಿಸಿಂಗ ಚಮಾಪನ್ ಕುನ್ ಮಂಗಾಗಿ ಜುಲೈ ಕುನ್ ನಿಂಥೌ ಕಾಬ ನುಮಿತ್ತ ಇಂಫಾಲ್ಗಿ ಯೈಸ್ಕುನ್ ಹಿರುಹನ್ಬ ಲೈಕಾಯ್ದ ಲೈವ ಮತಂದುಗಿ ಚುರಚಾನ್ ಮಹಾರಾಜ್ಗೆ ಕಂಪೌಂಡರ್ ಓಯ್ಬ ಮಿಯಾಮ್ನ ಸಖಂಗ್ನರವ ಲೈಸ್ರಮ್ ತೋಮಾಲ್ ಅಮಸುಂಗ್ ಉರಿಪೋಕ್ ಹೌಬಂ ದೇವಾಲ್ ಲೈಕಾಯ್ದಗಿ ಥಿಯಾಮ್ ಇವೇಮಲ್ ದೇವಿಗೆ ಮಚಾ ಮರಿಗೆ ಮನುಂಗ್ದ ಅನಿಸುಬ ಓಯ್ನ ತೈವಂಗ್ ಖೊಂಗ್ದಾರಕ್ಕಿ ಮಸಿನ್ ಮನೌಸಿಂಗಿ ಮನುಂಗ್ದ ಲೈವಾಕ್ ಮಿಯಾಮ್ನ ಸಖಂಗ್ನರವ ಮ್ಯೂಸಿಕೋಲಾಜಿಸ್ಟ್ ಲೈಸ್ರಮ್ ವೀರೇಂದ್ರ ಕುಮಾರ್ ಪನ್ಬ ಯಾಯ್
1: ಸಮರೇಂದ್ರಗಿ ಅಪೋಕ್ಪ ತೊಮಾಲ್ಗಿ ಮಮಾ ಇಬೇಮ ಥಿಯಾಮ್ ನಿಂಗೋಲ್ ಇಬೇಮಲ್ ದೇವಿ ಮಣಿಪುರಿ ಥಿಯೇಟರ್ಗಿ ಗುರು ರತನ್ ಥಿಯಾಮ್ಗಿ ಮನೇನಿ ಅಮದಿ ಅಯಿಬ ಥಿಯಾಮ್ ಇಂದ್ರ ಕುಮಾರ್ಗಿನ ಮಚೇನಿ ಮಚಿನ್ ಮನೌಸಿಂಗಿ ಯಾಯ್ಮ ಒಯ್ಕಿಬ ಸಮರೇಂದ್ರ ಇಮುಂಗ್ ಮನುಂಗಿ ತಾಮೋಯಾಯ್ ಒಯ್ಕಿ ಲೈಕಾಯ್ ಮಿಯೋಯ್ಸಿಂಗಿಶು ನುಂಗ್ಶಿಬ ತಾಮೋಯಾಯ್ನಿ ಮಸಾಸಿಂಗ್ ನಫೌ ತಾಮೋಯಾಯ್ ಕೌಖಿ ಶುಭ್ನಗಿ ಮಚಾನುಪಿ ತರುಕ್ ಶುಭಿ ಅಮದಿ ತರೇತ್ ಶುಭಿ ಖಕ್ತಂಗ್ನದಿ ಬಬಾ ಕೌಜಖಿ
0: ಪುನ್ಸಿಗಿ ಅಹಾನ್ಬ ಮಹಿ ಮಸಿಂಗ್ ಯುಮ್ದಗಿ ತಂಬ ಹೌಖಿ ಮಥಂಗ್ದ ರಾಮ್ಲಾಲ್ ಪಾಲ್ ಸ್ಕೂಲ್ದ ಅಹಾನ್ ಬೋಯ್ನ ಕ್ಲಾಸ್ ಟು ದ ಬಿಂಗ್ ಚಂದುನ ಸ್ಕೂಲ್ ಕಾಬ ಹೌಖಿ ಕ್ಲಾಸ್ ತ್ರೀ ಕಾರಕ್ಪ ಮತಂದದಿ ಯೋರ್ ಹೈಸ್ಕೂಲ್ದ ತಂಖಿ ಲೈಸ್ರಮ್ ಸಮರೇಂದ್ರನ ಮಹಿ ಮಸಿಂಗ್ ತಂಬ ಹೌರಕ್ಕಿಬ ಮತಮ್ಮಸಿ ಮಣಿಪುರದ ಮಹಿ ಮಸಿಂಗ್ ತಂಬಗಿ ಮತಾಂಗ್ದ ಮಮಾ ಮಪಾ ಒಯ್ಬಸಿಂಗ್ನ ಯಾಮ್ನ ಪುಂಗ್ಲಿಂಗ್ ಚಂಗ್ನರಕ್ಪ ಮತಂನಿ
1: ಲೈರಿಕ್ ತಮ್ಲಗ ಅಫಬ ಓಯ್ ಹೈದುನ ಲೈರಿಕ್ ತಮ್ಮು ಹೈಬಸಿನ ಮತಂದುಗಿ ಅಥೋಯ್ಬ ಲೈವಾ ಅಮ್ಮ ಒಯ್ನರಮಿ ಕ್ಲಾಸ್ ನೈನ್ದಗಿ ಚುರಚಾನ್ ಹೈಸ್ಕೂಲ್ದ ತಂಖಿ ಇಂಗ್ ಕುಂಜ ಲಿಸಿಂಗ್ ಅಮ್ಮ ಚಮಾಪನ್ ನಿಫು ಹುಮ್ದೊಯ್ದ ಮೆಟ್ರಿಕ್ ಪರೀಕ್ಷಾ ಥಾಗದಬದು ಚಹಿಸಿಗಿ ಏಪ್ರಿಲ್ ಕುನ್ ಅಮದಿ ಕುನ್ಮಾಥೊಯ್ದ ಇಂಫಾಲ್ದ ಜಪಾನ್ ಅಬೋಮ್ ಥದದುನ ಅಶೋಕ್ ಅಪ್ಪನ್ ಅಮದಿ ಮಿಸಿ ಮಿನಾ ಯಾಮ್ನ ಯಾವುದಗಿ ಇಂಗ್ ಕುಂಜ ಲಿಸಿಂಗ್ ಅಮ್ಮ ಚಮಾಪನ್ ನಿಫು ಮರಿದ ಮೆಟ್ರಿಕ್ ಪರೀಕ್ಷಾ ಥಾಕಿ ಸೆಕೆಂಡ್ ಡಿವಿಷನ್ದ ಪಾಸ್ ತೌಖಿ ಇಂಗ್ ಕುಂಜ ಲಿಸಿಂಗ್ ಅಮ್ಮ ಚಮಾಪನ್ ನಿಫು ತರುಕ್ತ ಸೆಕೆಂಡ್ ಡಿವಿಷನ್ದ ಐ ಎ ಪಾಸ್ ತೌವಿ ಮಥಂಗ್ದ ಕೋಲ್ಕತಾಗಿ ಎಂಹರ್ಸ್ ಸ್ಟ್ರೀಟ್ ಲೈಬ ಮಯಾಮ್ನ ಸೇಂಟ್ ಪೌಲ್ಸ್ ಕಾಲೇಜ್ ಹೈನ ಖಂಗ್ನಬ ಸೇಂಟ್ ಪೌಲ್ಸ್ ಕೆಥೆಡ್ರಲ್ ಮಿಷನ್ ಕಾಲೇಜ್ದ ಬಿ ಎ ಇಕನಾಮಿಕ್ಸ್ ತಮ್ಮಿ ಇಂಗ್ ಕುಂಜ ಲಿಸಿಂಗ್ ಅಮ್ಮ ಚಮಾಪನ್ ನಿಫು ನಿಪಾನ್ದ ಕಾಲೇಜ್ ಅಸಿದಗಿ ಬಿ ಎ ಪಾಸ್ ತೌಖಿ ಲೈರಿಕ್ ತಂಬ ಲೊಯ್ದುನ ಇಂಫಾಲ್ದ ಥೊರಕ್ಲಬ ಮತುಂಗ್ ಸಿಂದಮ್ ಶಿನ್ಸಂಗ್ ಸ್ಕೂಲ್ದ ಥಾಗಿ ತೊಲೋಬ್ ಲುಪ ಚಾಮ ಫಂಗ್ದುನ ಅಹಾನ್ಬ ಓಯ್ನ ಓಜಾ ಓಯ್ಕಿ ಮತುಂಗ್ದ ತಂಫಾಸ್ನಾ ಸ್ಕೂಲ್ ಲಿಸಿಂಗ್ ಅಮ್ಮ ಚಮಾಪನ್ ಕುಂಥ್ರಾ ಮಂಗಾದ ಜಿಯೋಗ್ರಾಫಿಗಿ ಓಜಾ ಓಯ್ನ ಚಂಖಿ ಸಮರೇಂದ್ರದಿ ತೌಶಿನ್ನಬ ಹೈಜಿನ್ನಬ ಮಸಾಗಿ ಓಯ್ಜಬ ಖರ ಫಂಗ್ನಬಗಿದಮಗ್ ಮಿಂಗೋಂದ ಹೈಜ ನಪ್ಚಬ ತಾಂಗ್ಜಬ ಹೈಬ ಮಿಶಕ್ ಅಮ್ಮ ನತೆ ಮಯಾಮ್ನ ಚನ್ನರಿಬ ಸಮಾಜ್ಗೆ ಚನ್ನಬಿದ ಮಹಾಕ್ ಲುಪ್ಲುಬ ಗಮ್ದೆ ಮಸಿಗಿ ಮತಾಂಗ್ದ ಮಹಾಕ್ನ ಹಾಯ್
0: ಐ ಮಯಾಮ್ದಗಿ ತೋಹಾನ ತಾಯಿ ಹಾಯ್ಬಸಿ ಸುಮ್ಮಿ ಸಾಹಿತ್ಯಕಾರ್ ಒಯ್ಬಗಿ ಒಯ್ರಂದವ ಯಾಯ್ ಮಯಾಮ್ಗಿ ಸಮಾಜ್ಗೆ ಚನ್ನಬಿದ ಐ ಎದಾಪ್ ತೌಬ ಗಮ್ದೆ ಮತಮ್ಗೆ ಚನ್ನಬಿ ಕರಿಗುಂಬ ಅಮತ್ತ ಐ ತೌಬ ಗಮ್ದೆ ಮೀ ಯಾನಬ ಅಮ ಹೈಜಲುಬ ಗಮ್ದೆ ಅದನ್ನ ಮಸ್ಸಿಮಂಗ್ನ ಐಗಿ ಲೈಫ್ ಸಫರ್ ತೌರಿಬನಿ ಐ ಕಾಣಗದಬ ಒಯ್ಜ ಒಯ್ಥಕ್ ಸಂಸಾರ್ಗಿ ಒಯ್ಗದಬ ಕಯ ಪುಂಗ್ಮಾಂಗ್ ಮಾಂಗ್ರೆ ಪುನ್ಸಿ ಅಸಿಮಕ್ ಮಾಂಗೆ ಹೈಬಿ ಯಾಯ್ ಐಕೋಯ್ ಮತಂದ ಮೀ ಮಾಪನ್ ಮೆಟ್ರಿಕ್ ಥಾಬನಿ ಬಿ ಎ ಅಹುಂ ಮರಿ ಸುರಂಗದ್ರ ಖಂಗ್ದೆ ಅದುಗುಂಬ ಮತಂದಗಿ ಫನ ಯಾಮ್ನ ಕಾಣಬ ಯಾವನಿ ಅದುಗ ಐ ಒಜಾ ಒಯ್ಗೆ ಫಾವ್ಬ ವಾನೋಮುದೆ ಪೋಸ್ಟ್ ಆಫೀಸ್ದಸಿಯೇ ಥಾದರಗ ಮಕೋಯ್ನ ಥೆಮಂಬಗಿ ಓಯ್ಕಿಬನಿ ಮೀ ಯಾನಬ ಚಕ್ಪದಿ ಐ ಗಮ್ದ್ರೆ ಸಮಾಜ್ ಖಂಗ್ದೆ ಅಮ್ಮ ಖಂಗ್ದೆ ಅಮ್ಮ ಖಂಗ್ದೆ
1: ಸಮರೇಂದ್ರ ಯಾಮ್ನ ಇಕಾಯ್ ಥಿಗನ್ಬ ಮಿಶಕ್ ಅಮನಿ ಮಹಾಕ್ನ ತಂಫಾಸ್ನಾ ಸ್ಕೂಲ್ದ ಅಹಾನ್ಬ ಓಜಾ ಒಯ್ಬಗಿ ಜೋಯಿನ್ ತೌಬ ಚಟ್ಪದ ಸ್ಕೂಲ್ಗಿ ಗೇತ್ತ ಮತಂದುಗಿ ಮಪುಂಗ್ ಫಾನ ಲೈಸಾಬಿ ಫಾರಬಿ ಮಹಿರೋಯ್ ನುಪಿ ಮಸಾಸಿಂಗ್ ಅದುನ ಸ್ಕೂಲ್ಗಿ ಗೇತ್ತ ಲೈರಂಬದಗಿ ಸ್ಕೂಲ್ ಚಂಗ್ಬ ಗಮ್ದದುನ ಬಜಾರೋಮ್ದ ಒಯ್ನ ಹೈಗತ್ತುನ ಚಟ್ಕಿಬಗಿ ವಾರಿ ಗಸಿ ಫಾವುಬ ಮಿಯಾಮ್ನ ಲೀನರಿ
0: ನುಪಿ ಮಹಿರೋಯ್ಸಿಂಗಿ ಸ್ಕೂಲ್ದ ಓಜಾ ಒಯ್ಬ ತೋಕ್ಲಗೆ ಹಾಯ್ನ ಲೌಕಿಬ ಫಿರೇಬದು ಮಹಾಕಿ ಮಪಾ ಪೋಕ್ಪ ಮಬೋಕ್ನ ಲೈಂಗಾಕಿ ಥಬಕ್ ಅಮ ತೌಬ ಹೈಬಸಿ ಅಫಬನಿ ಹಾಯ್ನ ಥೇಮ್ಬದಗಿ ತೋಕಿದಿ ಮಬೋಕ್ ಅಸಿ ಮಹಾಕ್ಪು ಯಾಮ್ನ ಲೂನ ತೌಜಬ ಅದುಗ ಮಹಾಕ್ನಸು ಯಾಮ್ನ ನಿಂಗ್ಜಬನಿ ಮಬೋಕ್ನ ಹಾಯ್ಬ ವಾದ ಮಹಾಕ್ ಹಿಕ್ತೋಕ್ಪ ಗಮ್ಕಿದಿ ꯃꯊꯪ ꯃꯊꯪ ꯑꯣꯖꯥ ꯑꯣꯏꯔꯛꯄꯗꯨꯗ ꯃꯐꯝ ꯁꯤꯟ ꯊꯨꯡꯅ ꯆꯠꯂꯕ ꯃꯇꯨꯡ ꯏꯪ ꯀꯨꯝꯖꯥ 1996ꯇ ꯗꯤ ꯑꯥꯏ ꯑꯣꯏꯈꯤ꯫ ꯏꯪ ꯀꯨꯝꯖꯥ 1998ꯗꯒꯤ ꯏꯝꯐꯥꯜꯒꯤ ꯏꯕꯣꯇꯣꯟꯁꯅ ꯒꯔꯜꯁ ꯍꯥꯌꯔ ꯁꯦꯀꯦꯟꯗꯔꯤ ꯁ꯭ꯀꯨꯜꯗ ꯄ꯭ꯔꯤꯟꯁꯤꯄꯜ ꯑꯣꯏꯅ ꯑꯃꯨꯛ ꯂꯩꯔꯝꯂꯕ ꯃꯇꯨꯡ ꯏꯪ ꯀꯨꯝꯖꯥ 1999ꯗ ꯃꯅꯤꯄꯨꯔ ꯂꯩꯉꯥꯛꯀꯤ ꯁꯣꯁꯤꯌꯦꯜ ꯋꯦꯜꯐꯤꯌꯔ ꯑꯥꯔꯠ ꯑꯦꯟ ꯀꯜꯆꯔ ꯂꯣꯏꯁꯪꯗ ꯖꯣꯏꯟꯠ ꯗꯤꯔꯦꯛꯇꯔ ꯑꯣꯏꯅ ꯊꯕꯛ ꯄꯨꯈꯤ ꯑꯃꯗꯤ ꯏꯪ ꯀꯨꯝꯖꯥ 1994ꯗ ꯄꯣꯁ ꯑꯁꯤꯕꯛꯇꯗꯒꯤ ꯊꯕꯛꯇꯒꯤ ꯄꯣꯊꯥꯈꯤ꯫ ꯑꯣꯖꯥ ꯑꯣꯏꯔꯤꯉꯩ ꯃꯅꯨꯡꯗ ꯕꯤꯁ꯭ꯋꯚꯥꯔꯇꯤ ꯀꯜꯀꯇꯥꯗ ꯆꯠꯇꯨꯅ ꯕꯤ ꯇꯤ ꯇꯝꯈꯤ꯫ ꯏꯪ ꯀꯨꯝꯖꯥ 1952ꯗ ꯕꯤ ꯇꯤ ꯄꯥꯁ ꯇꯧꯈꯤ꯫
1: ꯁꯝꯔꯦꯟꯗ꯭ꯔꯅ ꯑꯍꯥꯟꯕ ꯑꯣꯏꯅ ꯁꯤꯟꯗꯝꯂꯛꯈꯤꯕ ꯁꯥꯍꯤꯇ꯭ꯌꯒꯤ ꯈꯣꯡꯍꯧꯗꯤ ꯁꯩꯔꯦꯡꯅꯤ꯫ ꯏꯍꯥꯟ ꯍꯥꯟꯅ ꯏꯕ ꯍꯧꯈꯤꯕꯁꯤ ꯊꯧꯕꯥꯜꯗ ꯂꯩꯔꯤꯉꯩ ꯃꯇꯝꯗꯒꯤꯅꯤ꯫ ꯑꯄꯣꯛꯄ ꯇꯣꯃꯥꯜ ꯀꯝꯄꯥꯎꯟꯗꯔ ꯑꯣꯏꯕ ꯃꯔꯝꯅ ꯍꯣꯁꯄꯤꯇꯥꯜ ꯄꯨꯕꯒꯤꯗꯃꯛ ꯊꯧꯕꯥꯜꯗ ꯂꯩ꯫ ꯁꯝꯔꯦꯟꯗ꯭ꯔꯅ ꯃꯦꯇ꯭ꯔꯤꯛ ꯊꯥꯗ꯭ꯔꯤꯉꯩ ꯂꯥꯟ ꯆꯦꯟꯕ ꯃꯇꯝꯗꯨ ꯊꯧꯕꯥꯜꯗ ꯂꯩꯔꯝꯃꯤ꯫ ꯃꯗꯨꯗ ꯁꯩꯔꯦꯡ ꯏꯕ ꯍꯧꯈꯤꯕꯅꯤ, ꯑꯗꯨꯕꯨ ꯃꯗꯨ ꯐꯣꯡꯗꯣꯛꯈꯤꯗꯦ꯫ ꯇꯁꯦꯡꯅ ꯏꯕ ꯍꯧꯔꯛꯈꯤꯕꯗꯤ ꯏꯪ ꯀꯨꯝꯖꯥ 1996ꯇ ꯀꯜꯀꯇꯥꯗ ꯂꯥꯏꯔꯤꯛ ꯇꯝꯗꯨꯅ ꯂꯩꯔꯤꯉꯩꯗ ꯀꯜꯀꯇꯥ ꯃꯅꯤꯄꯨꯔꯤ ꯁ꯭ꯇꯨꯗꯦꯟꯠꯁ ꯑꯦꯁꯣꯁꯤꯌꯦꯁꯟꯅ ꯐꯣꯡꯕ ꯈꯣꯟꯖꯦꯜ ꯖꯦꯐꯣꯡꯗ ꯍꯥꯞꯅꯕꯒꯤꯗꯃꯛ ꯁꯩꯔꯦꯡ ꯑꯅꯤ, ꯂꯩ ꯂꯥꯡꯕ ꯑꯃꯗꯤ ꯃꯩꯔꯥ ꯄꯔꯦꯡ ꯏꯈꯤꯕꯁꯤꯅ ꯑꯣꯏꯈꯤ꯫ ꯂꯩ ꯂꯥꯡꯕꯗꯤ ꯈꯣꯟꯖꯦꯜꯗ ꯍꯥꯞꯈꯤ, ꯁꯝꯔꯦꯟꯗ꯭ꯔꯒꯤ ꯃꯥꯁꯇꯔꯄꯤꯁ ꯑꯣꯏꯔꯕ ꯁꯩꯔꯦꯡ ꯑꯃ ꯑꯣꯏꯅ ꯃꯅꯤꯄꯨꯔꯤ ꯁꯥꯍꯤꯇ꯭ꯌꯗ ꯇꯒꯨꯞ ꯇꯔꯦꯡ ꯉꯥꯟꯗꯨꯅ ꯂꯩꯔꯤ꯫ ꯃꯩꯔꯥ ꯄꯔꯦꯡ ꯁꯩꯔꯦꯡꯁꯤ ꯏꯪ ꯀꯨꯝꯖꯥ 1996ꯀꯤ ꯑꯒꯁꯠ 6ꯇ ꯃꯅꯤꯄꯨꯔꯒꯤ ꯑꯣꯏꯅ ꯑꯍꯥꯟꯕ ꯀꯣꯂꯦꯖ ꯗꯤ ꯑꯦꯝ ꯀꯣꯂꯦꯖ ꯂꯤꯡꯈꯠꯄꯒꯤ ꯄꯥꯎ ꯇꯥꯕꯗ ꯅꯨꯡꯉꯥꯏꯃꯟꯈꯤꯗꯨꯅ ꯏꯈꯤꯕꯅꯤ꯫ ꯁꯩꯔꯦꯡꯁꯤꯃꯗꯤ ꯈꯣꯟꯖꯦꯜꯗ ꯍꯥꯞꯈꯤꯗꯦ꯫ ꯀꯜꯀꯇꯥꯗ ꯂꯥꯏꯔꯤꯛ ꯇꯝꯂꯤꯉꯩ ꯃꯇꯝꯗ ꯗ꯭ꯔꯃꯥ ꯏꯒꯦ ꯍꯥꯏꯗꯨꯅ ꯆꯦꯅꯥ ꯈꯔ ꯏꯕ ꯍꯧꯈꯤ, ꯑꯗꯨꯕꯨ ꯃꯈꯥ ꯇꯥꯅ ꯂꯣꯏꯁꯤꯟꯈꯤꯗꯦ꯫ ꯑꯉꯥꯡꯍꯜꯒꯤ ꯈꯝꯕ ꯊꯣꯏꯕꯤ ꯁꯩꯔꯦꯡ ꯄꯨꯊꯣꯔꯛꯄꯗ ꯅꯨꯡꯉꯥꯏꯃꯟꯈꯤꯗꯨꯅ ꯁꯩꯔꯦꯡ ꯏꯕ ꯍꯧꯈꯤ꯫
0: ꯁꯝꯔꯦꯟꯗ꯭ꯔ ꯃꯁꯛ ꯈꯪꯕꯗ ꯌꯥꯝꯅ ꯂꯨꯕ ꯃꯤꯁꯛ ꯑꯃꯅꯤ, ꯃꯥꯏꯊꯣꯡ ꯌꯥꯝꯃꯤ, ꯏꯃꯨꯡ ꯃꯅꯨꯡ ꯁꯥꯒꯩ ꯅꯥꯇꯩꯅ ꯃꯍꯥꯛ ꯑꯁꯤ ꯇꯨꯃꯤꯟꯅ ꯉꯥꯎꯕ ꯑꯃ ꯑꯣꯏꯅ ꯎꯏ꯫ ꯃꯍꯥꯛꯀꯤ ꯃꯐꯝꯗ ꯄꯕ꯭ꯂꯤꯁꯤꯇꯤ, ꯃꯤꯅ ꯁꯛꯈꯪꯕꯤꯕ, ꯃꯤꯅ ꯅꯨꯡꯁꯤꯕꯤꯅꯕꯒꯤꯗꯃꯛ ꯊꯕꯛ ꯇꯧꯕ ꯅꯠꯇ꯭ꯔꯒ ꯇꯧꯁꯤꯟꯕ ꯍꯥꯏꯕꯗꯨ ꯂꯩꯇꯦ꯫ ꯑꯩꯈꯣꯏꯅ ꯎꯔꯤꯕ ꯐꯤꯖꯤꯀꯦꯜ ꯋꯥꯔꯜꯁꯤꯒꯤ ꯋꯥꯡꯃ ꯂꯥꯟꯊꯣꯛꯇꯨꯅ ꯃꯍꯥꯛꯀꯤ ꯃꯔꯅ